ಮಾರು ನಮಾರು ನಮಾರು ನಮಾರು ಹಾ ನಮಾರು ನಮಾರು ಜಗತ್ತ ಕರೆ ಜವ ಮೆಚ್ಚೋ ಕರೆ ಜವ ಮೆಚ್ಚೋ ಕರೆ ಜವ ಮೆಚ್ಚೋ ಕರೆ ಜವ ಮೆಚ್ಚೋ ಕರೆ ಕರೆ ದೇಶ ಸಮ ಮಗ ಕರೆ ದೇಶ ಸಾನಿ ನಿನ್ನ ಸದ ದದ ಕಪ ಕಪ ಕಾ ಕಾ